ಭಾರತ ತಿನ್ನುಚ್ಚೆ ತುರುಪಚ್ಚ ಕಣಗಿಟ್ಟಿ ಎರಾ ಕಿಚ್ಚಿಂದಿ ತೋರೊಚ್ಚ ಆಲೂಗಡ್ಡಿ.